ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ

0: ಶುಭ ಚರಣೆ
1: ಸರಸ ಸಾಹಿತ್ಯ ಸರಸ ಸಂಗೀತ ಕಣಯುಗಳೇ
0: ಧಿಂ ಧಿಂ
1: ಸರಸ ಸಾಹಿತ್ಯ ಸರಸ ಸಂಗೀತ ಕಣಯುಗಳೇ
0: ತಕ ಚಂಡು ತಕ

ಅಯ್ಯಾರೆ ಊರಲಿಲ್ಲ ಅವರವರ ಗಾರಲಲ್ಲ ಅಯ್ಯಾರೆ ಊರಲಿಲ್ಲ ಒಕ್ಕೋರೆ ಅರಿತಲಿಲ್ಲ ಎಲ್ಲ ನಾಗೆ ಚೆಲ್ಲ ವಿವಾಹ ಭೋಜನಂಬು.